ಅರ್ಣಿ ಜೀಹಿ ಪುಣಿಜ್ಯೋ ಉತ್ತಮ ಸಲೋಕ ಉದರ್ಣಂ ನಯನ ನಂದನಿ ಗುರ್ಮಂತರಹೀನಸ್ಯಜೋ ಪ್ರಾಣಿ ತಿರ್ಗಂತ ಜನ್ಮ ಪ್ರಷ್ಟಣ ಕೂಕ್ರಹ ಸೂಕ್ರಹ ಗರ್ದಭ ಕಾಕಹ ಸರ್ಪನಹ ತುಲಖಲಹ ಚರಣಾರ್ಬಿಂದ ಭಜನಂ ಹೃದಯಂಗ ನಾಮ ಧಾರಣ ಕೀರ್ತನಂ ಸಾಧ ಸಂಗೀನ ನಾನಕ ನಹ ದೃಷ್ಟಂತ ಜಮ ದೂತನ ನಚ ದುರ್ಲಭಂಗ ತನಂಗ ರೂಪಂ ನಚ ದುರ್ಲಭಂಗ ಸ್ವರ್ಗ ರಾಜನ ನಚ ದುರ್ಲಭಂಗ ಭೋಜನಂ ಬಿಂಜನಂ ನಚ ದುರ್ಲಭಂಗ ಸ್ವಾಸ ಅಂಬರ ನಚ ದುರ್ಲಭಂಗ ಸುತ ಮಿತ್ರ ಪ್ರಾತ ಬಾಂಧವ ನಚ ದುರ್ಲಭಂಗ ಬನತಾ ಬಿಲಾಸ ನಚ ದುರ್ಲಭಂ ವಿದ್ಯಾ ಪ್ರವೀಣಂ